ಸಾಯಿ ಮಾಟ ಬಂಗಾರು ಬಾಟ ಈ ಶೀರ್ಷಿಕನ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾವಾರಿ ದಿವ್ಯ ಬೋಧನುಂಡಿ ಒಕ ಅಪೂರ್ವ ವಚನ ಕಾಂತಿರೇಖ ಮೀಕೋಸಂ.

ಭವ ಭಯಂಕರ ಗಿರಿಜಾ ಶಂಕರ ತಿಮಿ ತಿಮಿ ತಿಮಿ ಜಗನ್ನಾಥನ ಕೇಳೋ ಹರ ಶಿವ ಶಂಕರ ಶಶಾಂಕ ಶೇಖರ

ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿ ಜಗನ್ನಾಥನ ಕೇಳೋ ಹರ ಶಿವ ಶಂಕರ ಶಶಾಂಕ ಶೇಖರ

0: ಸ್ವಾಮಿ ದಯಾಮಯ ನಿಗಮಗೇಯ ಪಾಹಿ ಮಾಂ ರಕ್ಷ ಮಾಂ.
1: ಪಾವನ ಮಗುನಿ ಪದಕಂಜಮ್ಮನನ್ನು ಪಾವನ ಮಗುನಿ ಪದಕಂಜಮ್ಮನನ್ನು ಮರುವವೆನ್ನಡು ಮನ್ನಗ ಸಾಯಿ